0: ಇದು ಹಾಸ್ಪಿಸ್ ಪಾಲಿಸಿ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪಿಮಿಯನ್ ಟೈಮಿರುನ 11th ಬೋನಸ್ ಪ್ರತಿ ಲಾಭ ಅಗಯ ರುಪಿಯಲ್ ಕೋಟಿ 1460 ಇಕ್ಮವೈ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮಿನ್ ಮವಕಮಿನ್
1: ಕೇಲ್ಸ್ ವತಿಂದ ನೌಮ್ ನಿಷ್ಪಾದನ ಸಂಧ ಅಡುಮ ಮಿಲಕ್ ವಟಕ ಗ್ರಾಮ್ ಸಿಯ ಕೃಪೆ 10 ಟಿಜೆಸಿ ಅಂಬ ಗ್ರಾಮ್ ಸಿಯ ಕೃಪೆ 99 ಲಿನ್ನ ಗ್ರಾಮ್ ಸಿಯ ಕೃಪೆ 107 ಕೇಲ್ಸ್ ನೌಮ್ ಬವೈ ಅಡುಮ ಮಿಲಕ್
2: ಹೃದ ರೋಗ ಸ್ನಾಯು ರೋಗ ಆರ್ಥರೈಟಿಸ್ ಸತಲು ಉಪಟ ತಿಬಿನ ಊ ನೇಮ ರೋಗ್ಯಾಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತ ಹಮವನ್ನ ಆಯುಮ ಆಯುರ್ವೇದ ವೇದಮೆದುರು ಭೂಗಹ ಹಂದಿಯ ಕಿರಿ ಬನ್ನಾರ ಸಿವನಗಲ ಬಿಂದು ಐ ಹತ್ಸಿ ಹತ್ತೆ ತುನೈ ದಿಸಿ ಹತ್ತೆ ತುನೈ ಪನ್ಸಿಯ ಹತ್ತಲಿಹ
3: ಮಾಸ್ಟರ್ ಗೈಡ್ ಪ್ರಕಾಶನ 2025 ಸಮಗ ಉಸಸ್ ಪೆಲ ಪಸುಗೆ ವಿಭಾಗ ಪ್ರಶ್ನೋತ್ತರ ದೆನ್ನಿಕುತ್ ವಿಯತ ಚಿಲ್ಡ್ರನ್ಸ್ ವರ್ಲ್ಡ್ ಕೆರ್ನಿಯ ಮಾಸ್ಟರ್ ಗೈಡ್ ಬೊರೆಲ್ಲ ಸಹ ಲಂಗಮ ಪೊತ್ತಲಿನ ದೆನ್ ಲಭಾಗನ್ನ ಬಿಂದು ಐ ಹತ್ತೆ ವೈ ತುನ್ಸಿಯ ಧಾತುನೈ ತಿಹೈ ತಿಸಾಯ
4: Wake up.
5: Satu Hormones. Alpha Studio.
6: Dava Satamona Kirana Vitamins. Alpha Studio.
5: Yes. Yes. Energy Morning Vibe Eka Teka Dava Sama Suma Karaganna.
6: Rattema Taruwanke Dakshata Eka Satu Tim Dava Sapatan Ganna.
7: Good morning.
5: Satya Dawaswala Uday Hayata. Alpha Studio with Kasuni and Lehansa. WhatsApp 0711-95-95-95. Net FM Facebook Live.
8: Hello, hello, Satyante. Tawa talut payak patangan ni. Velav havasu dekhai.

0: ಇದ ಹಾಸ್ಪಿಸ್ ಪಾಲಿಸಿ ಎಸ್ ಎಲ್ ಐ ಸಿ ಲೈಫ್ ಜೀವಿತ ರಕ್ಷಣ ಒಪ್ಪಿಮಿಯನ್ ಟೈಮಿರುವ ಲೆವೆಂತ್ ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ ಎಕ್ದಾಸ್ ಹಾರಸೆ ಹೆಟ್ಟ ಇಕ್ಮವಾಯ್ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್ ಮಾರಾಂತಿಕ ಡೆಂಗು ಮಧುವಾಗಿ ಆರಕ್ಷಾವಟ ಪೆಂಗಿರಿ ಅಡಂಗು ಸಿದ್ಧಾಲೇಪ ಮೊಸವೆ ಸ್ಪ್ರೇ ಸಿಯಟ ಸಿಯಕ್ ಸ್ವಾಭಾವಿಕಾಯಿ ಸಮಟ ಹಿತಕರಾಯಿ ಸಿದ್ಧಾಲೇಪ ಮೊಸವೆ ಸ್ಪ್ರೇ ಮಧುರುವನ್ ಪಲವಾಹರಣ ವಿಶೇಷಜ್ಞ
1: ಮೆದಾಪಾರ ಎಲ್ಪಿಎಲ್ ಕ್ರಿಕೆಟ್ ಉಣಸುಮ ಜುಲಿ ದಾಹತ್ವನ ದಾಸಿಟ ಸಜೀವೀವ ಪ್ಯೂರ್ ಮೊಬೈಲ್ ಆಪ್ಕಿನ್ ಫ್ರೀ ಬಲನ್ನ ಎಸ್ಎಲ್ಟಿ ಮೊಬಿಟೆಲ್ ಪ್ಯೂರ್ ಟಿವಿ ನಿಲ ವಿಕಾಶನ ಸಹಕಾರು
2: ಲೋತುರು ತಮಸಕ ಲೋವಟ ದಾಯಾತವು ಎಸಲಪುರ ಪಸಲ ಸುಖ ಬೋದ
3: ನೆಟ್ ಎಫ್ಎಂ ಶ್ವೇತ ಪೂಜಾ ಶ್ವೇತ ಪೂಜಾ
2: ಭಂಡಾರಗಮ ಕಲುತರ ಪಾರೆ ಶ್ರೀ ಪುಣ್ಯವರ್ಧನಾರಾಮ ವಿಹಾರಸ್ಥಾನೇದಿ
3: ಉದಯಸನ ಹಯಟ ಅಷ್ಟಾಂಗ ಸೀಲೆ ಸಮಾತಾನ್ವ ದಿವೈನೇ ಚಿರಾಪ್ರಕಟ ಯತಿವರೆಯಾನನ್ ವಹನ್ಸೆ ಸಿದುಕರನ ಧರ್ಮದೇಶನಾ ಧರ್ಮ ಸಾಕಚ್ಛಾ ಆಶೀರ್ವಾದ ಪೂಜಾ ತವಸ ಪುರಾ ಶ್ರವಣೇ ಕರಮಿನ್ ಸಾಧು ನಾದತಿ ಪಿನ್ನನುಮೋದನ್ ವನ್ನ
2: ಅಸಲ ಬಹೋದಾ ಒಬತ್ ಭಂಡಾರಗಮ ಪಿನ್ವತ್ತ ಪನ್ಸಲಟ ಎನ್ನ
3: ಅನುಶಾಸಕತ್ವಯ
2: ವಿಹಾರಾಧಿಕಾರಿ ರಾಜಕೀಯ ಪಂಡಿತ ಪೂಜನೀಯ ಪನ್ನೀಲ ತಿಲಕ ಸ್ವಾಮಿನ್ ವಹನ್ಸೆ
3: ಬೆತಿಪರದಾಯಕತ್ವಯ
2: ಸರುದಯ ಸರ್ವಶೆಯಿಂದ ನಿಸರುದಯ ನಿಸರುಳಿಸದ ದಕಿನ್ನ ಸರುದಯಮ ಲಭತಿ
3: ನೆನಪಹನ್ ತೆಲ್ವುಮ ಮಾಸ್ಟರ್ ಗೈಡ್ ಪ್ರಕಾಶ ಗೆ ಒಬೆತಿನ್